ಕಟ್ಟಗತಿ ಜಿನ್ನದ ತುಂಬನತ ಹೆಟ್ಟಿಕಾನ್ನದ ಜಿಂದ ಕುಟ್ಟಿದಾದ ಜಿನ್ನ ಸಾತರಿ ಗಿಡದ ಜಿನ್ನ ಕಾಕ ತಿನ್ನ ಸಾತರಿ ಗಿಡದ ಜಿನ್ನ ಕಾಕ ತಿನ್ನ ಗಿನ್ನ ರಾಜಿಂದ ರಾಜಿಂದ.